0: ಸುಖದ ನಾವಕ್ಕೆ ಕರಾಮನ
1: ಪರಮ ಶಾಂತಿ ಸುಖ ನಿಧಾನ ಶ್ರಿಯ ರಾಮನ
0: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮನ
1: ನಿರಾಧಾರ ಕುಮಾರ ಏಕ ರಾಮನ
0: ನಿರಾಧಾರ ಕುಮಾರ
1: ಆಧಾರ ಕೋ ಆಧಾರ ಏಕ ರಾಮನ
0: ನಿರಾಧಾರ ಕೋ ಆಧಾರ ಏಕ ರಾಮನ
1: ಪರಮ ಗೋಪ್ಯ ಪರಮ ದಿವ್ಯ ಮಂತ್ರ ರಾಮನ
0: ಪರಮ ಗೋಪ್ಯ ಪರಮ ದಿವ್ಯ ಮಂತ್ರ ರಾಮನ
1: ಸಂತ ಜನರ ಸದಾ ಬಸದ ಏಕ ರಾಮನ
0: ಸದಾ
1: ಮಾತ ಪಿತಾ ಬಂಧು ಸಖ

0: ಸಮಸ್ತ ಜನರ ಜೀವನ ಗಣ ಏಕ ರಾಮನ
1: ಜನರ ಜೀವನ ಗಣ ಏಕ ರಾಮನ
0: ಸಜ್ಜನರ ಜೀವನ ಗಣ ಏಕ ರಾಮನಾ